ಬ್ರಹ್ಮೇಂದ್ರ, ಹಾಡಿದ್ದಾರೆ ಆರ್ ಚಂದ್ರಿಕಾ ಮತ್ತು ಶುಭಾರಾಮ ಸ್ವಾಮಿ. ವೆಲ್ಕಮ್ ಟು ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಮಾನಸ ಸಂಚರ ರೇ ಬ್ರಹ್ಮಣಿ, ಮಾನಸ ಸಂಚರ ರೇ, ಕಂಪೋಸಿಷನ್ ಆಫ್ ಸದಾಶಿವ ಬ್ರಹ್ಮೇಂದ್ರ, ಸಂಗ್ ಬೈ ಆರ್ ಚಂದ್ರಿಕಾ ಅಂಡ್ ಶುಭಾರಾಮ ಸ್ವಾಮಿ.

ಗಂಗಯ್ಯನ ಪುರಂದರದಾಸರ ರಚನೆ ದನಿಯಾಗಿದ್ದಾರೆ ಪಂಡಿತ್ ವಿನಾಯಕ ಎಂ ತೊರ್ವಿ. ಪಂಡಿತ್ ವಿನಾಯಕ ಎಂ ತೊರ್ವಿ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ಪುರಂದರದಾಸ. ದೂರು ಮಾಡುವರೇನೇ ರಂಗಯ್ಯನ.

ಬಸವರಾಜ್ ರಾಜಗುರು ಅವರ ಸ್ವರದಲ್ಲಿ ಬಸವಣ್ಣನ ವಚನ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚು ಉದಯ್ಯ. ನೌ ಲೆಟ್ ಅಸ್ ಲಿಸನ್ ಟು ವಚನ ರಿಟನ್ ಬೈ ಬಸವಣ್ಣ, ಸಂಗ್ ಬೈ ಬಸವರಾಜ್ ರಾಜಗುರು. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚು ಉದಯ್ಯ.

ಹರಿ ನಂಬಿದವರಿಗೆ ಸರಿಯೇ ಜಗದೊಳಗೆ. ಹಾಡಿದರೆ ಪಿಎಸ್ ವಸಂತ, ರಚನೆ ಮಹಿಪತಿದಾಸರು. ಹರಿ ನಂಬಿದವರಿಗೆ ಸರಿಯೇ ಜಗದೊಳಗೆ, ರಿಟನ್ ಬೈ ಮಹಿಪತಿದಾಸ, ಸಂಗ್ ಬೈ ಪಿಎಸ್ ವಸಂತ.

ಸದಾಶಿವ ಬ್ರಹ್ಮೇಂದ್ರರ ಮತ್ತೊಂದು ರಚನೆಗೆ ಧನಿಯಾಗಿದ್ದಾರೆ ಎಸ್ ಶಂಕರ್. ಆನಂದಪೂರ್ಣ ಬೋಧೋಹಂ ಸಚ್ಚಿದಾನಂದಪೂರ್ಣ ಬೋಧೋಹಂ. ಎಸ್ ಶಂಕರ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ಸದಾಶಿವ ಬ್ರಹ್ಮೇಂದ್ರ. ಆನಂದಪೂರ್ಣ ಬೋಧೋಹಂ ಸಚ್ಚಿದಾನಂದಪೂರ್ಣ ಬೋಧೋಹಂ.

ಮಾಧವಗುಡಿ ಅವರು ಹಾಡಿರುವ ಪುರಂದರದಾಸರ ರಚನೆ ರಂಗಬಾರೋ ಪಾಂಡುರಂಗಬಾರೋ. ಮಾಧವಗುಡಿ ಪ್ರೆಸೆಂಟಿಂಗ್ ರಂಗಬಾರೋ ಪಾಂಡುರಂಗಬಾರೋ, ರಿಟನ್ ಬೈ ಪುರಂದರದಾಸ.

ದಾಸದಾಸ ದಾಸರ ದಾಸ್ಯವ ಕೊಡು. ವಿಜಯದಾಸರ ರಚನೆ, ಹಾಡಿದ್ದಾರೆ ಆರ್ ಎಸ್ ರಮಾಕಾಂತ್. ಆರ್ ಎಸ್ ರಮಾಕಾಂತ್ ರೆಂಡರಿಂಗ್ ಕಾಂಪೋಸಿಷನ್ ಆಫ್ ವಿಜಯದಾಸ. ದಾಸದಾಸ ದಾಸರ ದಾಸ್ಯವ ಕೊಡು.

ಸಂಗೀತ ಪ್ರಿಯರೇ, ಇದು ಇಂದಿನ ಭಕ್ತಿ ಕುಸುಮಾಂಜನಿ ಕಾರ್ಯಕ್ರಮ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಂ. ದಿಸ್ ಪ್ರೋಗ್ರಾಂ ಇಸ್ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗೀತಾ ಮೂರ್ತಿ. ಭಾಗವಹಿಸುವ ವಿದ್ಯಾರ್ಥಿ ಎ ಅಪೇಕ್ಷಾ.
1: ನಮಸ್ತೆ ಮ್ಯಾಮ್.
2: ನಮಸ್ತೆ ಅಪೇಕ್ಷಾ. ಹಾಡಿ ನೋಡಿದ್ಯಾ ಮನೆಯಲ್ಲಿ?
1: ಹೌದು.
2: ಪಲ್ಲವಿ ನಾವು ಮಾಡಿದ್ದು.
1: ಹೌದು ಮ್ಯಾಮ್.
2: ಸರಿ, ಇನ್ನೊಂದ್ಸರಿ ಇವಾಗ ಸ್ವಲ್ಪ ಇನ್ನೊಂದ್ಸರಿ ಹಾಡ್ಬಿಟ್ಟು ಅದನ್ನ ಕಂಪ್ಲೀಟ್ ಮಾಡಬೇಕು. ಕೊನೆ ಲೈನ್ ನಾವು ಇನ್ನು ಮಾಡಿಲ್ಲಲ್ಲ, ಅದನ್ನ ಮಾಡೋಣ ಇವಾಗ.

0: ಇವಾಗ ಪಲ್ಲವಿ ಸರಿಗೆ ಬಂದಿದೆಯಾ?
1: ಹೌದು.
0: ಪ್ರಾಕ್ಟೀಸ್ ಮಾಡಿದರೆ ಸರಿ ಹೋಗುತ್ತೆ ಅಂತ ಕಾಣುತ್ತೆ ಅಲ್ವಾ? ಅನುಪಲ್ಲವಿ ನೋಡೋಣ. ಸಾಹಿತ್ಯ ಸ್ವಲ್ಪ ಬರ್ಕೊಂಡ್ಬಿಟ್ಟು

0: ಪ್ರೇಣ್ಯಾಯುತ ಸತ್ವ.
1: ಕುಂಜರ ವರೇಣ್ಯಾಯುತ ಸತ್ವ.
0: ಕುಂಜರ ವರೇಣ್ಯಾಯುತ ಸತ್ವ. ಸುರಂಜಿತ ಸುರಂಜಿತಾಮರ ಮುನೀಶ್ವ
1: ಸುರಂಜಿತಾಮರ
0: ಮುನೀಶ್ವರ ಸಂತತಂ.
1: ಮುನೀಶ್ವರ ಸಂತತಂ.
0: ಸೊ ಇದು ಸುರಂಜಿ ಇಲ್ಲಿಂದ ಸೇರಿಸ್ಕೋಬೇಕು. ಸುರಂಜಿತಾಮರ ಮುನೀಶ್ವರ ಸಂತತಂ.
1: ಸುರಂಜಿತಾಮರ ಮುನೀಶ್ವರ ಸಂತತಂ.
0: ಸ್ವಲ್ಪ ಸಾಹಿತ್ಯ ಜಾಸ್ತಿ ಇರೋದು ಯಾವಾಗಲೂ ಸ್ವಾತಿ ತ್ರಿನಾಳ್ ಕೃತಿಯಲ್ಲಿ. ಸೊ ಅದನ್ನು ಸ್ವಲ್ಪ ಗಮನಿಸಬೇಕು ನಾವು. ಇನ್ನೊಂದ್ಸರಿ ಹೇಳ್ತೀನಿ. ಕುಂಜರ ವರೇಣ್ಯಾಯುತ ಸತ್ವ. ಸುರಂಜಿತಾಮರ ಮುನೀಶ್ವರ ಸಂತತಂ. ಸರಿನಾ? ಇವಾಗ ನೋಡೋಣ.

ಅದು ಇನ್ನೊಂದ್ಸರಿ ಹಾಡಕ್ಕೆ ಮುಂದೆ ಹೋಗಕ್ಕೆ ಸು ಬರುತ್ತೆ ಅಲ್ಲಿ. ಇದೊಂದ್ಸರಿ ಹೇಳ್ಬಿಡೋಣ, ಅಷ್ಟೇ ಟೈಮ್ ಇರೋದನ್ ಕಾಣುತ್ತೆ.

0: ಮೇಲೆ ನಾಳೆ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ.
1: ನಮಸ್ತೆ
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಮೂರ್ತಿ. ಭಾಗವಹಿಸಿದ ವಿದ್ಯಾರ್ಥಿ ಎ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುವಿರಿ. ರಾಗ್ ಬಸಂತ್ ಮುಖಾರಿ.
2: ಲಿಸನ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ರಾಗ್ ಬಸಂತ್ ಮುಖಾರಿ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಉದಯ್ ರಾಜ್ ಕರ್ಪೂರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಚಂದ್ರ ಕೌನ್ಸ್.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹೀ ಈಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ಕಂಟಿನ್ಯೂಯಿಂಗ್ ದ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಚಂದ್ರ ಕೌನ್ಸ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಫಯಾಜ್ ಖಾನ್ ಅವರಿಂದ ಸಾರಂಗಿ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಉದಯ್ ರಾಜ್ ಕರ್ಪೂರ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಾರಂಗಿ ರಿಸೈಟಲ್ ಬೈ ಶ್ರೀ ಫಯಾಜ್ ಖಾನ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಉದಯ್ ರಾಜ್ ಕರ್ಪೂರ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ
0: ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಗೌರಿ ಕುಪ್ಪುಸ್ವಾಮಿಯವರ ಹಾಡುಗಾರಿಕೆ. ವಯಲಿನ್ ಸಹಕಾರ ಎಂ ಮಂಜುನಾಥ್, ಜಿಎಸ್ ರಾಮಾನುಜಂ ಮೃದಂಗ. ಮೊದಲಿಗೆ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಶ್ರೀ ವೈದ್ಯನಾಥಂ, ಅಠಾಣರಾಗ ಆದಿತಾಳ.

ಪಠಣರಾಗದ ಮುತ್ತುಸ್ವಾಮಿ ದೀಕ್ಷಿತರ ಕೃತಿಯನ್ನು ಕೇಳಿದಿರಿ. ಇನ್ನು ಮುಂದೆ ಗಮಕ ಕ್ರಿಯಾರಾಗ ಖಂಡ ಏಕತಾಳದಲ್ಲಿ ನವರತ್ನ ಮಾಲಿನಿ ಮುತ್ತುಸ್ವಾಮಿ ದೀಕ್ಷಿತರ ಮತ್ತೊಂದು ಕೃತಿಯನ್ನು ಕೇಳೋಣ.

ಇದುವರೆಗೆ ನೀವು ಕೇಳಿದ್ದು ಗೌರಿ ಕುಪ್ಪುಸ್ವಾಮಿಯವರ ಹಾಡುಗಾರಿಕೆಯ ಕಾರ್ಯಕ್ರಮವನ್ನು. ವಯಲಿನ್ ಸಹಕಾರ ನೀಡಿದವರು ಎಂ ಮಂಜುನಾಥ್, ಮೃದಂಗ ಸಹಕಾರ ಜಿಎಸ್ ರಾಮಾನುಜಂ. ಕರ್ನಾಟಕ ಶಾಸ್ತೀಯ ಸಂಗೀತ ಕಾರ್ಯಕ್ರಮ ಮುಂದುವರಿಯುತ್ತಿದೆ. ವಿ ದೇಶಿಕಾಚಾರ್ ಅವರ ವೇಣುವಾದನ, ವಯಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂ ಗುರುರಾಜ್, ಘಟ ತಿರುಚಿ ಕೆಆರ್ ಕುಮಾರ್. ಸ್ವಾಮಿ ನಿನ್ನೆ ಶ್ರೀರಾಗ ಆದಿತಾಳದ ಕರೂರು ದಕ್ಷಿಣಾಮೂರ್ತಿ ವಿರಚಿತ ವರ್ಣದೊಂದಿಗೆ ಕಾರ್ಯಕ್ರಮದ ಆರಂಭ.

ಹಂಸಧ್ವನಿ ರಾಗದ ಈ ಕೃತಿಯ ನಂತರ ಇನ್ನು ಮುಂದೆ ಕೇಳೋಣ ಜನನಿ ನಿನ್ನುವಿನ ರೀತಿಗೌಳರಾಗ ಮಿಶ್ರ ಛಾಪುತಾಳದಲ್ಲಿ ಸುಬ್ಬರಾಯ ಶಾಸ್ತ್ರಿಗಳ ರಚನೆ.

ರೀತಿಗೌಳರಾಗದ ಕೃತಿಯನ್ನು ಕೇಳುತ್ತಿದ್ದೀರಿ. ವಿ ದೇಶಿಕಾಚಾರ್ ಅವರ ವೇಣುವಾದನದ ಕಾರ್ಯಕ್ರಮ ಮೂಡಿಬರುತ್ತಿದೆ. ವಯಲಿನ್ ಸಹಕಾರ ನೀಡುತ್ತಿದ್ದಾರೆ ಟಿಜಿ ಗೋಪಾಲಕೃಷ್ಣನ್, ಮೃದಂಗದಲ್ಲಿ ಎಂ ಗುರುರಾಜ್, ಘಟ ಸಹಕಾರ ತಿರುಚಿ ಕೆಆರ್ ಕುಮಾರ್. ಕಾರ್ಯಕ್ರಮದ ಕೊನೆಯಲ್ಲಿ ವಿಶ್ವೇಶ್ವರ ದರ್ಶನ ಕರೆ ಚಲುಮನ ತುಮಕಾಶಿ, ಸ್ವಾತಿ ತಿರುನಾಳ್ ವಿರಚಿತ ಕೃತಿ, ಸಿಂಧು ಭೈರವಿರಾಗ ರೂಪಕ ತಾಳದಲ್ಲಿ

0: ವಿದೇಶಿಕ ಚರವರ ವೇಣುವಾದನದ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದಿರಿ. ವಯಲಿನ್ ಸಹಕಾರ ನೀಡಿದವರು ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂ ಗುರುರಾಜ್, ಘಟ ತಿರುಚಿ ಕೆಆರ್ ಕುಮಾರ್.
1: ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರ್ ಅವರ ಗಾಯನ ಕೇಳುವಿರಿ. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜ, ಧೃತ್ತೀನ್ ತಾಲ್ ಆಯಿ ಮುರಾರೆ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. ರಾಗ್ ಮಾರು ಬಿಹಾಗ್, ಖಯಾಲ್ ವಿಲಂಬಿತ್ ಏಕ್ತಾಲ್ ರಸಿಯಾ ಹೋ ನಜ, ಧೃತ್ತೀನ್ ತಾಲ್ ಆಯೇ ಮೋರಾರೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಪಂಡಿತ್ ರಘುನಾಥ್ ನಾಕೋಡ್, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ದೇಸಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ಸಯ್ಯಾ ಮುರೇಬೈ, ದೃತ್ತೀನ್ ತಾಲ್ ಬಲ್ಮಾ ಗೈಲಾ ಮೂರಾ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ವಿದುಷಿ ಜಾನಕಿ ಅಯ್ಯರ್. She was accompanied on tabla by Pandit Raghunath Nakod and harmonium by D. Kumar Das. Continuing the concert, now listen to Raag Desi. Khyal Vilambit Tektal Sanya More Bhai and Dhrit Tintal Balama Gaila Mora.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಜಾನಕಿ ಅಯ್ಯರವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರದಲ್ಲಿ ಸೂರಜ್ ಪುರಂದರೆ, ಹಾರ್ಮೋನಿಯಂ ಶಂಕರ್ ರಾವ್ ಪಾಟೀಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಲಿಸೋಣ ವಿ ನಳಿನಾ ಮೋಹನ್ ಅವರ ವಯೋಲಿನ್ ವಾದನ. ಮೃದಂಗ ಸಹಕಾರದಲ್ಲಿ ಅನಿರುದ್ಧ ಭಟ್, ಮೋರ್ಚಿಂಗ್ ಚಿದಾನಂದ್. ವಿ ನಳಿನಾ ಮೋಹನ್ ತಮ್ಮ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಮೊದಲಿಗೆ ತುಳಸಿದಳ ಮಾಯಾ ಮಾಳವ ಗೌಳರಾಗ ರೂಪಕ ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವಯೋಲಿನ್ ರಿಸೈಟಲ್ ಬೈ ವಿ ನಳಿನಾ ಮೋಹನ್. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಅನಿರುದ್ಧ ಭಟ್, ಆನ್ ದ ಮೋರ್ಚಿಂಗ್ ಚಿದಾನಂದ್. ವಿ ನಳಿನಾ ಮೋಹನ್ ಪ್ರೆಸೆಂಟಿಂಗ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ. ಟು ಬಿಗಿನ್ ವಿತ್ ತುಳಸಿದಳ, ಸೆಟ್ ಟು ಮಾಯಾ ಮಾಳವ ಗೌಳರಾಗ ರೂಪಕ ತಾಳ.

ವಿ ನಳಿನಾ ಮೋಹನ್ ಅವರಿಂದ ವಯೋಲಿನ್ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಅನಿರುದ್ಧ ಭಟ್, ಮೋರ್ಚಿಂಗ್ ಚಿದಾನಂದ್ ಕಾರ್ಯಕ್ರಮವನ್ನು ಮುಂದುವರಿಸುತ್ತ ಈಗ ಮೋಹನ ರಾಗ ಆದಿತಾಳದಲ್ಲಿರುವ ನನ್ನು ಪಾಲಿಂಪ. Dear listeners, you are listening to Violin Recital by V. Nalina Mohan. She is presenting compositions of Tyagaraja. Accompanists are on the mridangam Anirudh Bhatt, on the marching Chidanand. Continuing the program now, let us listen to Nannu Palimpa, set to Mohan Raga Adithala.

ಇದುವರೆಗೂ ವಿ ನಳಿನಾ ಮೋಹನ್ ಅವರ ವಯೋಲಿನ್ ವಾದನ ಆಲಿಸಿದ್ರಿ. ಮೃದಂಗ ಸಹಕಾರ ನೀಡಿದವರು ಅನಿರುದ್ಧ ಭಟ್, ಮೋರ್ಚಿಂಗ್ ಚಿದಾನಂದ್. ವಿ ನಳಿನಾ ಮೋಹನ್ ಅವರ ವಯೋಲಿನ್ ವಾದನದಲ್ಲಿ ತ್ಯಾಗರಾಜರ ಕೃತಿಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. Dear listeners, in today's program, you just heard violin recital by V. Nalina Mohan. She was accompanied on the mridangam by Anirudh Bhatt, on the marching Chidanand. In today's program, V. Nalina Mohan presented compositions of Tyagaraja in her violin recital. This program is a contribution of Akashwani Bengaluru, Anytime Indian Music.